ಗಂಡ ಮುಯಿ ರಾಕೆ ಸುಳಿ ತೋರ ದುಷ್ಟ ಪುತ್ರಕ್ಕೂ ಮುಯಿ ದಕಿಲ ನಿಂದ್ರ ಬೆಲರು ನಿಂದ್ರ ಭಾಗ್ಯಚು ತೋರ ಮಹಾಬಾಬ ಗೌರಕ್ಕೂ ಪಲೈ ಜಾಹ ಜಾಹೋ ಜಾಹೋ.